ಸಾಯಿರಾಮ್ ಡಿಯರ್ ಲಿಸ್ನರ್ಸ್, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಅಂಡ್ ಕಲಿಯುಗ. ಇನ್ ದೀಸ್ ಫೋರ್ ಯುಗಾಸ್, ಫೋರ್ ಟೈಪ್ಸ್ ಆಫ್ ಸಾಧನ ವರ್ ಫಾಲೋಡ್. ಇನ್ ಕೃತಯುಗ, ಧ್ಯಾನ ಆರ್ ಮೆಡಿಟೇಷನ್. ಇನ್ ತ್ರೇತಾಯುಗ, ಯಜ್ಞಾಸ್ ಆರ್ ಸ್ಯಾಕ್ರಿಫೈಸ್. ಇನ್ ದ್ವಾಪರ ಯುಗ, ಅರ್ಚನ ಆರ್ ವರ್ಷಿಪ್. ಅಂಡ್ ಇನ್ ಕಲಿಯುಗ, ನಾಮಸ್ಮರಣ ಆರ್ ಚಾಂಟಿಂಗ್ ಆಫ್ ಗಾಡ್ಸ್ ನೇಮ್. ವಾಟ್ ಇಸ್ ದ ರೀಸನ್ ಫಾರ್ ಚೇಂಜ್ ಇನ್ ಸಾಧನ ಇನ್ ಡಿಫ್ರೆಂಟ್ ಯುಗಾಸ್? ಭಗವಾನ್ ಬಾಬಾ ಕಂಪ್ಯಾಷನೇಟ್ಲಿ ಆನ್ಸರ್ಸ್ ದಿಸ್ ಕ್ವೆಸ್ಟನ್ ಇನ್ ಡೀಟೇಲ್ ಟುಡೇ. ಲೆಟ್ ಅಸ್ ನೌ ಲಿಸನ್ ಟು ದ ಡಿವೈನ್ ಡಿಸ್ಕೋರ್ಸ್ ಡೆಲಿವರ್ಡ್ ಟು ದಿ MBA ಸ್ಟೂಡೆಂಟ್ಸ್ ಆಫ್ ದ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈ ಲರ್ನಿಂಗ್ ಇನ್ ಪ್ರಶಾಂತಿ ನಿಲಯಂ ಆನ್ ದ 21st ಆಫ್ ಸೆಪ್ಟೆಂಬರ್ 1986.

0: are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಇದೇ ಡಿಸೆಂಬರ್ 5ನೇ ತಾರೀಕಿನಂದು ಕಿದ್ವಾಯ್ ಸಂಸ್ಥೆಯಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ಇವರಿಂದ ಪ್ರಾರಂಭಗೊಂಡ ನಿತ್ಯ ನಾರಾಯಣ ಸೇವಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಧ್ವನಿ ಮುದ್ರಿಕೆ ಮತ್ತು ಕಿರು ವರದಿಯನ್ನು ತಾವು ಕೇಳಲಿದ್ದೀರಿ. ಬನ್ನಿ ಶ್ರೋತೃಗಳೇ, ಕೇಳೋಣ.
3: ಮೈ ಸಿನ್ಸಿಯರ್ ಪ್ರಣಾಮ್ಸ್ ಟು ದಿ ಲೋಟಸ್ ಫೀಟ್ ಆಫ್ ಭಗವಾನ್ ಸತ್ಯ ಸಾಯಿ ಬಾಬಾ. ಡಿಗ್ನಿಟರೀಸ್ ಆನ್ ದಿ ಡಯಾಸ್ ಅಂಡ್ ಆಫ್ ದಿ ಡಯಾಸ್. ಈ ಶುಭ ಮಂಗಳವಾರದ ದಿನ ಲೆಟ್ ಮಿ ಹ್ಯಾವ್ ದಿ ಪ್ಲೆಜರ್ ಆಫ್ ಇಂಟ್ರೊಡ್ಯೂಸಿಂಗ್ ಅವರ್ ಚೀಫ್ ಗೆಸ್ಟ್. Most of us, almost all of us, know that our chief guest is a veteran politician, intelligent leader, past speaker, and currently a cabinet minister. But many of you will be surprised to know that Swami has been beautifully connecting dots in his life with as per his divine master plan. To substantiate this point, I think I should give you three points, which are three incidents that occurred in his life. Way back in 1999, when our chief guest was the speaker, Swami used him as a key instrument in the establishment of Sri Satya Sai Super Speciality Hospital. It all started way back in 1999. Secondly, it was as per Swami's grand design that he was inducted into the cabinet as a minister, that too to head the Ministry of Health and Family Welfare. Third, certainly it was Swami's divine intent that ensured successful passing of the most debated, most controversial, people-friendly KPME bill in the Assembly by our Chief Guest. What more proof do we need? See the timing. When the bill got passed, it exactly happened on Swami's birthday a few days back. Now you'll all agree with me that Swami specially handpicked our chief guest to launch this noble program of Nitya Narayan Seva, which is very, very dear to Swami, very close to Swami's heart, so that it will become viral and can spread to all the government hospitals across the state, across the country, and probably very soon across the world. I now request our chief guest, Honorable Minister for Health and Family Welfare, Sri K.R. Ramesh Kumar Garu, to share a few of his close encounters with Swami. Thank you, Saira.
4: Saira. Swamiya. Anagadali. ನನ್ನ ಸರ್ವಸ್ವವನ್ನು ಅರ್ಪಣೆ ಮಾಡ್ತೇನೆ. ಭಾಷಣ ಮಾಡಲು ಏನೂ ಇಲ್ಲ. ಸ್ವಾಮಿ ಜೊತೆಗೆ ಬದುಕಿನ ಬಹಳ ದಿನಗಳನ್ನು ಕಳೆದಂತಹ ಮಹಾನುಭಾವರುಗಳಿಂದ ಸ್ವಾಮಿ ಮ್ಯಾಜಿಕ್ ಯಾರಿಗೂ ಅರ್ಥನೇ ಆಗೋದಿಲ್ಲ. ಅದಾದ್ಮೇಲೆ ನಾವು ಅಂದ್ಕೊಳ್ತೀವಿ ಸ್ವಾಮಿ ಮಾಡಿದ್ರು. ನಮಗೆ ಎರಡು ಬಹಳ ಅಗತ್ಯ ಇರಬೇಕು ಸ್ವಾಮಿ ಡಿವೋಟಿಸ್ಗೆ, ಒಂದು ಸೆನ್ಸ್, ಇನ್ನೊಂದು ಪೇಷನ್ಸ್. ಅವು ಎರಡಿದ್ರೆ ನಾವು ಸ್ವಾಮಿ ಡಿವೋಟಿಸ್. ಇವೆರಡರಲ್ಲಿ ಯಾವ್ದು ಒಂದಿಲ್ಲ ಅಂದ್ರೂ ಕಷ್ಟ. ಎಲ್ಲ ಸ್ನೇಹಿತರು ಹೇಳಿದ್ದೆಲ್ಲ ಒಂದು ಕಡೆಗೆ ನಮ್ಮ ಡಾಕ್ಟರ್ನವರು ಎಂಟೈರ್ ಟೀಮ್ ನನ್ನಲ್ಲಿಗೆ ಬಂದರು. ಅವ್ರಿಗೆ ಬೇರೆ ಆಲೋಚನೆ ಇತ್ತು. ವಾರದಲ್ಲಿ ಒಂದೊಂದು ದಿವಸ ಒಂದೊಂದು ಕಡೆಗೆ ಮಾಡೋದು ಅಂತ ಬಂತು. ನಾನು ಹೇಳದೆ ಬೇಡ, ದಯಮಾಡಿ ಯೋಚನೆ ಮಾಡಿ. ನಾನು ನೋಡಿರೋ ಹಾಗೆ ಈ ಕಿದ್ವಾಯಿ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಆ ಪೋರ್ಟಿಕೋದಲ್ಲಿ ನಿಂತು ಬಿಟ್ರೆ 10 ನಿಮಿಷ ಯಾರ ಕಣ್ಣಲ್ಲಿ ತಮಗೆ ಅರಿವೇ ಇಲ್ಲದೆ ನೀರು ಬರೋದಿಲ್ಲೋ ಅವರು ಮನುಷ್ಯನೇ ಅಲ್ಲ. ಆತಂಕ ಒಂದು ಸಲ ಅವರಿಗೆ ಡಯಾಗ್ನೈಸ್ ಆಗಿ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಆ ಗೇಟ್ ಒಳಗೆ ಬರೋವಾಗಲೇ ಆತಂಕ ಆವರಿಸ್ಬಿಟ್ಟಿರುತ್ತೆ. ಅದರಲ್ಲೂ ಇಲ್ಲಿ ಬರ್ತಕ್ಕಂಥವರು ಬಹುತೇಕ ಜನ ಬಡವರೇ, ಅವರು ಅವ್ರ ಜೊತೆಗೆ ಸಂಬಂಧಿಕರು, ಎಲ್ಲೆಲ್ಲಿಂದ ಬರ್ತಾರೋ, ಹಣಕಾಸಿನ ಸ್ಥಿತಿಗತಿ ಏನಿರುತ್ತೋ, ಇಲ್ಲಿ ಎಲ್ಲ ನಾವು ಎಚ್ಚರ ವಹಿಸಿದ್ರೂ ಕೂಡ ಯಾರವರನ್ನ ಅಜಾಗರೂಕತೆಯಿಂದ ಮಾತಾಡ್ತಾರೆ, ಅವ್ರಿಗೆ ದಿವಸ ಅದೇ ಕೆಲಸ ಆಗೋದಿರುತ್ತಲ್ಲ, ಆತಂಕ ಭಯ ಮತ್ತೆ ಬರ್ತಲ್ಲ. ನಿಮಗೆ ಪುಣ್ಯ ಬರುತ್ತೆ, ಈಗಾಗಲೇ ಬೇರೆ ಕೆಲವು ಚಟುವಟಿಕೆ ನಡೀತಾ ಇದ್ರೂ ಕೂಡ ಯಾರೆಲ್ಲ ಆ ರೋಗಿಗಳ ಸಂಬಂಧಿಗಳು ರೋಗಿಗಳು ಬರ್ತಾರೆ ಅವರಿಗೆ ದಿವಸ ತಪ್ಪದಂತೆ ಅಲ್ಲೇ ಒಂದ್ ಕಡೆ ಮಾಡಿ ಬಹಳ ಒಳ್ಳೆ ಕೆಲಸ ಆಗುತ್ತೆ. ಸ್ವಾಮಿ ನಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸ್ತಾರೆ. ಎಂಟೈರ್ ಕಮಿಟಿ ಹೆಡೆಡ್ ಬೈ ಡಾಕಪ್ಪಜಿ, ಇಲ್ಲಿರೋದ ಭಗವತ್ ಅವರಿದ್ದಾರೆ, ವಾಸುಕಿ ಅವರಿದ್ದಾರೆ, ಗೌಡರಿದ್ದಾರೆ. ನನ್ನ ಬಾಯಲ್ಲಿ ಸ್ವಾಮಿ ಹೇಳಿಸಿದ್ರಷ್ಟೇ, ನಾನು ದೊಡ್ಡ ಮನುಷ್ಯ ಅಲ್ಲ. ಸ್ವಾಮಿ ಆಸೆ ಇದು ನಾರಾಯಣ ನೀರಿನಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಬದುಕಿ ಏನು ಪ್ರಾರಂಭ ಆಗುತ್ತೆ ಆ ಜೀವನೇ ನಾರಾಯಣ. ಆ ನಾರಾಯಣನಿಗೆ ಆಹಸವಾದಾಗ ಪ್ರೀತಿಯಿಂದ ಶ್ರದ್ಧೆಯಿಂದ ಕೊಡೋ ಊಟ ಇರ್ತಾರೆ. ಬಹುಶಃ ಇದಕ್ಕೆ ಸರಿಸಮಾನವಾದ ಜಗತ್ತಲ್ಲಿ ಯಾವುದೂ ಇಲ್ಲ. ಬಾಬಾಗೂ ತೋಚುತ್ತೆ, ಇದು ಬೇರೆ ಯಾರಿಗೂ ತೋಚಕ್ಕೆ ಸಾಧ್ಯ. ಬಾಬಾ ಇದನ್ನು ಪಬ್ಲಿಸಿಟಿ ಮಾಡೋರು. ಇವತ್ತು ನನಗೆ ಇಷ್ಟು ಖುಷಿ ಆಗ್ತದೆ, ಇಷ್ಟು ಸಂತೋಷ ಆಗ್ತದೆ. ಆ ಮಹಾನ್ವರ ಪಾದಕೇಂದ್ರ ನಾವೆಲ್ಲರೂ ಸೇರಿ ಅರ್ಪಣೆ ಮಾಡ್ತೇವೆ. ನಮ್ಮ ಎಲ್ಲರಿಗೂ ಇಲ್ಲಿ ಎಷ್ಟು ಜನ ಡಿವೋಟೀಸ್ ಆಗುತ್ತೇವೆ ಆನ್ ಅಂಡ್ ಆಫ್ ದಿ ಡಯಾಸ್. ನಾವು ಮಾಡೋ ಪ್ರತಿ ಕೆಲಸದ ಹಿಂದೆ ಅವರಿದ್ದಾರೆ, ಅವರೇ ಮಾಡಿಸೋದು. ನಾವು ಅನ್ಕೊಳ್ತೀವಿ ನಾವು ಮಾಡ್ತೀವಿ, ನಾನು ಏನು ಮಾಡಿದೆ. ಟೈಮ್ ಟು ಟೈಮ್ ಅದು ಹೇಗೆ ಆ ಕಂಪ್ಯೂಟರ್ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಾಗುತ್ತೆ. ನನಗಂತೂ ಬಹುಶಃ 23ನೇ ತಾರೀಕುವರೆಗೆ ಸ್ವಾಮಿ ಜನ್ಮದಿನದವರೆಗೆ ಆ ಟ್ರೌಮಾ ಅಬನಿ ಸ್ವಾಮಿನೇ ನಿಭಾಯಿಸ್ಬಿಟ್ರೆ ನಾನು ಯಾರಿಗೂ ಸಂಪರ್ಕನೇ ಮಾಡಿಲ್ಲ. ಒಂದು ರೀತಿಯ ಐಸೋಲೇಷನ್ ಹೊರಟುಬಿಟ್ಟೆ. ನನಗೆ ಇಡೀ ಜಗತ್ತಲ್ಲಿ ಒಬ್ಬರು ಕಾಣಲಿಲ್ಲ ನನ್ನವರು ಅಂತ ಹೇಳೋರು. ಆದ್ರೆ ಏನ್ ಮಾಡ್ತಾ ಇದ್ದೀನಿ ಅದು ಬೇಕು ಅನ್ನೋರು ಎಲ್ಲ ಪಾಪ ಬಾಯಿಲ್ದವರು. ದೇರ್ ಆಲ್ ಡನ್. ನಾನೊಬ್ಬನೇ ಮಾತಾಡ್ಬೇಕು, ಬೇಡ ಅಂತ ಹೇಳೋರು ಎಲ್ಲರೂ ಮಾತಾಡ್ತಾರೆ. ಐ ಟೆಲ್ ಯು, ಯಾರು ಏನ್ ಬೇಕಾಗಿದ್ರು ಹೇಳ್ಕೊಳ್ಳಿ, ಎಕ್ಸೆಪ್ಟಿಂಗ್ ಫಾರ್ ಹಿಸ್ ಡಿವೈನ್ ಬ್ಲೆಸ್ಸಿಂಗ್ಸ್. ನಾನು ಏನು ಮಾಡ್ತೇನೆ ಗ್ಯಾರಂಟಿ ನನಗೆ ಅವರು ಕೊಟ್ಟಿದ್ದು, ಆ ಕರೇಜ್ ಆಫ್ ಕನ್ವಿಕ್ಷನ್ ನನ್ನಲ್ಲಿ ಅವರು ಇನ್ಸ್ಟಿಲ್ ಮಾಡಿದ್ದು. ಅಂಡ್ ಐ ವಾಸ್ ಏಬಲ್ ಟು ವಿನ್ ಓವರ್ ಎವ್ರಿಬಡಿ. ಇದು ಬ್ಯಾಟಲ್ ಅಲ್ಲ, ಕಾನ್ಕರಿಂಗ್ ಅಲ್ಲ, ಯು ಹ್ಯಾವ್ ಟು ವಿನ್ ಓವರ್. ಯಾರೆಲ್ಲ ಇದನ್ನ ಬೇಡ ಅಂತ ಹೇಳ್ತಿದ್ರು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಯ್ತು. ಯೋಚನೆ ಮಾಡಿ, ಯೋಚನೆ ಮಾಡಿ, ಯೋಚನೆ ಮಾಡಿ. ಅದು ಎಷ್ಟು ಸಲ ಸ್ವಾಮಿ ನನ್ನನ್ನು ಅಳಿಸ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. He is very part of making me cry. And prati salaam andre haga. Nan enu madakanta. క్లారిటీ నన్ను కాబట్టి పుట్టిద్దు. ఆ కరేజ్ ఆఫ్ కన్విక్షన్.

and prati salanam lehada, adara, I end up with satisfaction. Every one of us here, we have had our own experiences with him in our meetings and interactions. There's no point. But we are a different world from the rest of the world outside. Those who have not been able to come into this world are less fortunate and we cannot help it. We are the fortunate ones who are in this world. So I think for the day this is enough. Now, next stage, Victoria Hospital, go back. That is how the very wonderful. Allah, Sajjan Raj Bhagat Thauru, Manas Mandaku, Uddhagala Thane Agogutte. Now, hope with the end of the allegation, Yelly misery is there, Yelly agony is there, Yelly pain is there. Swami Alkarspaku. Understand our devotees actively. Otherwise, we are not devotees of Swami. So, Swami, Nami Helpot, who is there? Swami doesn't go anywhere. Swami is with us. So, to be sincere to whatever Swami has been teaching us. ನಾವು ನಮಗೆ ಸಿಗತಕ್ಕಂತಹ ಅವಕಾಶಗಳಲ್ಲಿ ಜವಾಬ್ದಾರಿಗಳಲ್ಲಿ ಒಂದು ಕ್ಷಣ ಕೂಡ ನಾವು ತಪ್ಪು ಮಾಡಬಾರ್ದು. ಐ ಆಮ್ ಮಾರ್ಟಲಿ ಅಫ್ರೈಡ್ ಸ್ಕೇರ್ಡ್ ಆಫ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಸ್ವಾಮಿ ಕಮ್ಸ್ ಫ್ರಮ್ ದೇರ್. ಸೊ ದಟ್ ಇಸ್ ಹೌ ಯು ಟ್ರೈ ಟು ಕೀಪ್ ಯುವರ್ ಸೆಲ್ಫ್ ಫ್ರೀ ಅಂಡ್ ವೆನ್ ಎವರ್ ಯು ಸ್ಪೀಕ್ ಇಟ್ ಇಸ್ ಯುವರ್ ಹಾರ್ಟ್ ದಟ್ ಶುಡ್ ಸ್ಪೀಕ್ ನಾಟ್ ಆರ್ಟಿಕ್ಯುಲೇಟ್ ವರ್ಡ್ಸ್ ಆಫ್ ಸ್ಪೀಚ್ ದಟ್ ಡಸಂಟ್ ಟೇಕ್ ಎನಿವೇರ್ ಇನ್ ಲೈಫ್. ಯಾರು ಇಂಟಲೆಕ್ಟ್ ಯಾರು ಇಂಟೆಲಿಜೆಂಟ್ ಕರುಣೆ ಇದ್ದಿದ ಮೇಲೆ ನಮಗೆ ಸ್ವಾಮಿ ಹೇಳ್ಕೊಟ್ಟ ಬಹಳ ದೊಡ್ಡ ಪಾಠ. ಕರುಣಾಶಾಲಿಗಳಾಗಿ ಕರುಣಾಮಯಿಗಳಾಗಿ ಕರುಣೋತ್ತರಾಗಿ ಕರುಣೆ ಇರಲಿ ಕರುಣೆ ಇರಲಿ ಕರುಣೆ. ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದ್ರೆ ಕಿದ್ವಾಯಲ್ಲಿ ಔಷಧಿ ಕೊಡೋದು ಒಂದು ಕಡೆಗಾದ್ರೆ ಕರುಣೆಯಿಂದ ಅರ್ಧ ಕ್ಯಾನ್ಸರ್ ಅನ್ನ ಕಾಯಿಲೆ ಮಾಡಬಹುದು. ಇಲ್ಲಿಗೆ ಬರ್ತಕ್ಕಂಥವರು ಆಸೆ ಬಿಟ್ಟು ಬರ್ತಾರೆ, ಭಯದ ಛಾಯೆಯನ್ನು ಬರ್ತಾರೆ. ಅವ್ರಿಗೆ ಕರುಣೆಯನ್ನು ಕೊಟ್ಬಿಟ್ರೆ ಆ ಭಯ ಹೊರಟು ಹೋಗ್ತಾರೆ. ಈ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ವ್ಯಾಧಿಗೊಳಗಾಗಿರ್ತಕ್ಕಂಥ ಕುಟುಂಬಗಳನ್ನೂ ಕೂಡ ನಿಷ್ಕರುಣಿಗಳಾಗಿ ದುಡ್ಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಜನ ಈ ಜಗತ್ತಲ್ಲಿ. ಸ್ವಾಮಿ ಖಂಡಿತ ಅವರೆಲ್ಲ ಬುದ್ಧಿ ಕಲಿಸ್ತಾರೆ. ಆ ಕೆಲಸಕ್ಕೆ ನಾವು ಹೋಗೋದು ಬೇಡ, ಸ್ವಾಮಿ ಹೇಳಿದ ಕೆಲಸ ನಾವು ಮಾಡೋಣ. ಸೊ ಡೈರೆಕ್ಟರ್ ಲಿಂಗೇಗೌಡರಲ್ಲಿ ವಿನಂತಿ ಮಾಡಿಕೊಡ್ತೇನೆ, ಸತ್ಯಸಾಯಿ ಟ್ರಸ್ಟ್ ಅಲ್ಲಿ ಸೇವಾ ಸಂಸ್ಥೆಯಲ್ಲಿ ಡಿವೋಟೀಸ್ ಅಲ್ಲಿ ನಿಮಗೆ ಸ್ಫಟಿಕೆಗಳು ಸಿಗುತ್ತೆ, ಮಾಣಿಕೆಗಳು ಸಿಗುತ್ತೆ, ಮುತ್ತುಗಳು ಸಿಗುತ್ತೆ, ರತ್ನಗಳು ಸಿಗುತ್ತೆ, ಕಲ್ಮಶೈಲು ಒಪ್ಪ ಸಿಗುತ್ತೆ. ಎಲ್ಲ ನಿಮ್ಮ ಜೊತೆಗೆ ಸಹಕರಿಸ್ತೇನೆ. ನಮಗಿಷ್ಟೇ ಈ ಭಜನೆ ಮಾಡಿದ್ದೀವಿ, ಸ್ವಾಮಿಯನ್ನೆಲ್ಲ ಅನಾವರಣ ಮಾಡಿದ್ದೇವೆ. ಸ್ವಾಮಿಯ ಇಚ್ಛೆಯಂತೆ ಆ ಬಡ ಪ್ರಾಣ ಏನಿರುತ್ತೆ ಅವ್ರಿಗೆ ಬಡತನೂ ಇದೆ, ಆ ತಕ್ಷಣಕ್ಕೆ ಹಸಿವಲ್ಲ, ನ್ಯಾಯಬದ್ಧವಾಗಿ ಗೌರವಯುತವಾಗಿ ಪ್ರೀತಿಯಿಂದ ಆ ಊಟ ನಾವು ಸೇರಿಸಿದ್ರೆ ಸ್ವಾಮಿಯವರು ಬ್ಲೆಸ್ ಆಫೀಸ್. ಸೊ ನಾರಾಯಣಾಚಾರ್ಯರು ಅವ್ರು ಹೇಳಿದ್ರು ಸಹ ಅವರೇ ಮಾಡಿಸೋದು ನಮ್ದೇ. ಸ್ವಾಮಿ ಹೇಳಿಸ್ ಸರ್ಟನ್ ಥಿಂಗ್ಸ್ ಹಿಯರ್ಸ್ ಡಿಸೈನ್. ಲಿಂಗೇಗೌಡರ ಇಲ್ಲಿ ಹಾಕಿರೋ I didn't know that he was a devotee. Why should you come only to me? So I was looking for someone like this to come to me. It is not that you came to me. So other than that, everything is predetermined. His plans are all finalized. Execution only when it gets unfolded, we will come to know that it's getting executed. So I

0: my sincere pronouncement, the divine lotus feet. Once again, I pray to him to bless all of us to be free from prejudices, malice, anger, greed of all the things. Let us all be his children in this world, you know. We are all at his feet. Let him be gracious. Let him be merciful. Let him bless all of us. And let him bless more those who are outside this fold to come into this country.
1: Every word that he was speaking was with love. It was dripping with love and we could all feel it. And we are fortunate that somebody who can empathize as much is a minister for health and family welfare. I think Swami has put the right person in the right place and we are only realizing now. When we came here and started assessing what are the needs here, looking at all the infrastructure here, we were lost. At least for me, it was the first time that I had come to the institute. And we went to meet the Dr. Linke Gowda and obviously knew that he was a very busy man. But as earlier also Brother Gopi explained, he immediately took time out. There were many people waiting in his office, but then he took time out to take the entire lot of us through the entire institute, took us out to all the places, explained to us and also showed us how much seva is happening here. And all through, I would see that he had a personal connect with so many people. Okay? He would speak with patients, he would speak with their family, he would speak with doctors, he would speak with the staff. And especially when he would speak to the staff and the doctors, I could see the amount of pride and love and affection that he had for them. And this is the reason why I think the institute is running the way it is running. Can I request Dr. Linke Gowda to speak a few words? Sai Ram. ಸ್ವಾಮಿಯ ಪಾದಾರವೃಂದಗಳಲ್ಲಿ ನಮಸ್ಕರಿಸಿ ಈ ಶುಭ ದಿವಸ ನಿಜಕ್ಕೂ ನನಗೆ ಇನ್ನ ಸುಮಾರು ಒಂದು 5 ವಾರ ಕಳೆದ 3 ವರ್ಷ ಆಗುತ್ತೆ ಡೈರೆಕ್ಟರ್ ಆಗಿ ಇಂಥ ಸುದಿನವನ್ನ ನಾನು 3 ವರ್ಷ ಸತ್ತ ಕಂಡಿರಲಿಲ್ಲ ಕೋಟಿಗಟ್ಟಲೆ ಬೆಳೆದಿರ್ತಕ್ಕಂಥ ಸುಮಾರು 100 ಜನ ಬಂದಿದ್ದೀರಾ ಬೆಳಿಗ್ಗೆ 9:30 ನಮ್ಮ ಸಂಸ್ಥೆಗೆ ಬಂದು ಇಷ್ಟು ಅಚ್ಚುಕಟ್ಟಾಗಿ ಸ್ವಾಮಿಯ ಪೂಜೆಯನ್ನ ನೆರವೇರಿಸಲಿ ನಿತ್ಯನಾರಾಯಣ ಸೇವೆ ನಿಜಕ್ಕೂ ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದಾಗೆ ಅವರೊಂದು ಫೋನ್ ಮಾಡಬೇಕೆಂದ್ರೆ ನನ್ನನ್ನ ಎಷ್ಟು ಸ್ವಂತ ತಮ್ಮನ್ನ ಮಾತಾಡಿಸ್ತಾರೆ ನೋಡ್ರೆ ಕಳಿಸ್ತಾ ಇದ್ದೀನಿ ನಾನೊಬ್ಬ ಸಾಯಿ ಭಕ್ತ ನಾನೇ ಬರ್ತಿದ್ದೆ ನಾಳೆ ನನ್ನ ಸ್ನೇಹಿತನ ಕಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದೆ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಈ ಸ್ವಾಮಿ ಸೇವೆಯನ್ನು ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ತಲ್ಲ ಯಾಕೆಂದ್ರೆ ನಮ್ಮ ಸಂಸ್ಥೆನಲ್ಲಿ ಇವತ್ತಿನವರೆಗೂ ಸಹಿತ ಧರ್ಮಶಾಲೆನಲ್ಲಿ ಮಕ್ಕಳ ವಾರ್ಡ್ಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಬಂದು ವಿಧ ವಿಧವಾದ ಭೋಜನಗಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಮಿಗಿಲಾಗಿ ತಾವು ಸತ್ಯ ಸೇವಾ ಸಾಯಿ ಸಂಸ್ಥೆಯಿಂದ ಬಂದಿರೋದು ಮುಂದಿನ ದಿವಸಗಳಲ್ಲಿ ಅದು ಸಹ ಉತ್ಕೃಷ್ಟವಾದ ಆಹಾರವನ್ನ ರೋಗಿಗಳ ಅಟೆಂಡೆನ್ಸ್ಗೆ ಕೊಡೋದು ಬಹಳ ಪುಣ್ಯದ ಕೆಲಸ ಅಂತ ನಾನು ಇಷ್ಟಪಡ್ತೀನಿ ನಮ್ಮ ಮಿಸ್ ಸಿಪಾನಿ ಅಂತ ಹೇಳಿ ಸುಮಾರು 24 ಕೋಟಿ ರೂಪಾಯಿ ಕೊಟ್ಟು ಒಂದು ಬಿಲ್ಡಿಂಗ್ ಕಟ್ಸಿಕೊಡ್ತಾ ಇದ್ದಾರೆ ತಾವು ಹೋಗ್ಬೇಕಾದ್ರೆ ಬಲಗಡೆ ಕಾಣಿಸುತ್ತೆ ಅವ್ರು ಬಂದ ದಿವಸ ಒಂದೇ ಒಂದು ಮಾತು ಹೇಳಿದ್ರು ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಮಚ್ ಮಚ್ ವೆಲ್ ಟು ಡೂ ದ್ಯಾನ್ ಮೀ ಬಟ್ ಗಾಡ್ ಹ್ಯಾಸ್ ನಾಟ್ ಪರ್ಮಿಟೆಡ್ ಟು ಡೂ ದಿಸ್ ಕೈಂಡ್ ಆಫ್ ಗುಡ್ ಥಿಂಗ್ಸ್ ಸ್ನೇಹಿತರೆ ಬೀಯಿಂಗ್ ಎ ಸೀನಿಯರ್ ಮೋಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ವಿತ್ ಸೋ ಮಚ್ ವರ್ಕ್ ಅಂಡ್ ಎಸ್ ಎಲೆಕ್ಷನ್ ನಿಯರಿಂಗ್ I'm sure it was not necessary for his stature to come here and spend a couple of hours in this organization with all of us. That shows that how much affinity he has got towards the poorest of the poor and also being a strong devotee of Lord Sai Baba. Kanditavadi loka virodhi heltare hage nama manya mantrigalu hidididinna ನಿಷ್ಠೂರವಾಗಿ ಹೇಳೋದು ಯಾರಾದರೂ ಬೇಸರ ಮಾಡ್ಕೊಳ್ಳಿತ್ತೇವೆ ಯಾಕಂದ್ರೆ ಈ ತರ ಒಂದು ಕಾನೂನೆಲ್ಲ ತರದು ಇಟ್ ಇಸ್ ನಾಟ್ ಎ ಜೋಕ್ ಇನ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇಟ್ ಈಸ್ ಸೋ ಮಚ್ ಲಾಬಿ ಇಸ್ ದೇರ್ ಇನ್ ಸ್ಪೈಟ್ ಆಫ್ ಆಲ್ ದಟ್ ಥಿಂಗ್ಸ್ ಹಿ ಬ್ರಾಟ್ ದಟ್ ಶೋಸ್ ದಟ್ ಬೇಕೆ ನಾನು ನೋಡಿದ್ದೀನಿ
2: ಮೀಡಿಯಾ ಜೊತೆ ಸಹಿತ ಅವ್ರು ಏನಾಗ್ತದೆ ಯಾವುದೇ ಒಂದು ಯಾಕಂದ್ರೆ ನಾವು ಸಹಿತ ಹಳ್ಳಿಯಿಂದ ಬಂದಿರೋನು ಕಷ್ಟ ಏನು ಅಂತ ಗೊತ್ತಿದೆ. ಇವತ್ತು ಯಾವ್ದಾದ್ರು ಒಂದು ಗುಲ್ಬರ್ಗ ಬೀದರ್ ಕಾರವಾರದಿಂದ ಬಂದಿರತಕ್ಕಂಥ ರೋಗಿಗೆ ಅವನಿಗೆ ವಾಪಸ್ ಹೋಗ್ಲಿಕ್ಕೆ ಹಣ ಇರೋದಿಲ್ಲ. ಅಂತ ರೋಗಿಗೆ ನಾವು ಲಕ್ಷಾಂತರ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಬೇಕು, ಈ ರೀತಿಯಲ್ಲೆಲ್ಲ ಕಷ್ಟ ಅಂತಂದಾಗ ಅವ್ರಿಗೇನಿಲ್ಲ ಬೇರೆ ಏನು ಐದರ್ ಸೂಸೈಡ್ ಆರ್ ಜಸ್ಟ್ ಡಂಪ್ ದ ಪೇಷಂಟ್ ಹಿಯರ್ ಆರ್ ಗೋ ಬ್ಯಾಕ್ ಟು ದಿಸ್ ಪ್ಲೇಸ್. ಆ ನಿಟ್ಟಿನಲ್ಲಿ ನಿಮ್ಮಂತೆ ಏನಾದರೂ ಸೇವಾಕರ್ತರುಗಳು ಬಂದಿದ್ದೀರಾ, ನಾನು ಕೆಲವಷ್ಟು ಜನರನ್ನು ವಿಚಾರಿಸ್ತೀನಿ, ಇವತ್ತು ತಮ್ಮ ಬಗ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಮಕೃಷ್ಣ ಆಶ್ರಮದವರು ದಯವಿಟ್ಟು ನಿಂತ್ಕೊಳ್ಳಿ ಯಾರು ನವೀನ್, ನಮ್ಮ ಸ್ವಾಮೀಜಿ ಇವತ್ತು ಬರಬೇಕಿತ್ತು. ಫಸ್ಟ್ ಸಂಡೇ ಆಫ್ ಎವ್ರಿ ಮಂತ್ ಸುಮಾರು ಕಳೆದ 3 ವರ್ಷದಿಂದ ನೋಡಿ ನಮ್ಗೆ ಎಷ್ಟು ಸಮಯ ಅಂತಂದ್ರೆ ಆ ಒಂದು ಕೋಆರ್ಡಿನೇಷನ್ ತೀರ್ತೆ ಅಂತ ಹೇಳೋದಕ್ಕೆ. ಪರಮ ಪೂಜೆ ಸ್ವಾಮೀಜಿಯವರು ಮೊನ್ನೆ 48 ವರ್ಷ ಬ್ಯಾಕಷ್ಟು ಸ್ವಾಮೀಜಿಗಳು ಬಂದಿದ್ರು ನಮ್ಮ ಧರ್ಮಶಾಲೆಯಲ್ಲಿ. ತಾವು ಏನ್ ಭಜನೆ ಮಾಡಿದ್ರು ಅದೇ ರೀತಿಯಲ್ಲಿ ಸುಮಾರು 2 ಗಂಟೆ ಭಜನೆ ಮಾಡಿ ಅವರುಗಳಿಗೆಲ್ಲರಿಗೂ ಸಹಿತ ಸ್ವಾಮೀಜಿಗಳು ದಯವಿಟ್ಟು ಬರಬೇಕು. ಸ್ವಾಮೀಜಿ ನಮ್ಮ ಸಾಯಿ ಭಕ್ತ ಹೇಳಿದಾಗ ನಿಜಕ್ಕೂ ನಾನು ದೇವ್ರ ಭಕ್ತ, ನಾನೇನಾದ್ರೂ ಇವತ್ತು ಈ ಸ್ಥಿತಿನಲ್ಲಿದ್ದೀನಿ, ಈ ಮಟ್ಟ ರಿಚ್ ಆಗಿದ್ದೀನಿ, ಎಲ್ಲರೂ ನಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಭಗವಂತನ ಅನುಗ್ರಹ. ಜಸ್ಟ್ ವಿಚಾರ ಹೆದ್ದ ಟೈಮ್ಗೆ ನಮ್ಮ ಪೂಜೆ ಗುರುಜಿಗಳು ಬಂದಿದ್ದಾರೆ ಚಪ್ಪಾಳೆ ಹೊಡೆಯೋದು. ಪೂಜ್ಯ ಗುರುಗಳು ಬೇರೆ ಆಶ್ರಮದಲ್ಲಿ ಕಳೆದ 8 ತಿಂಗಳಿಂದ ಪ್ರತಿ ಭಾನುವಾರ ನಾನು ಸಹ ಐ ಆಮ್ ಫಾರ್ಚುನೇಟ್ ಎನಫ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಭಜನ್ಸ್ ಎವ್ರಿ ಸಂಡೇ. ಸರ್, ಮೊನ್ನೆ ದಿವಸ ಗುರುಗಳೇ ಕೂತ್ಕೊಂಡು 1/2 ಗಂಟೆ ಭಾಷಣ ಮಾಡಿ ನಂತರ ಎಲ್ಲರಿಗೂ ಸಹಿತ ಪೇಷಂಟ್ಸ್ ಗೆ ಬ್ರೇಕ್ಫಾಸ್ಟ್ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಮಿಷನ್ ಚೈನ್ ಅವರು ದಯವಿಟ್ಟು ಪ್ಲೀಸ್ ನಿಂತ್ಕೊಳ್ಳಿ. ಈಸ್ ಮಿಸ್ಟರ್ ರಾಜೇಶ್, ಈಸ್ ಅನ್ ಎಂಪ್ಲಾಯ್ ಇನ್ ಇಸ್ರೋ ಆರ್ಗನೈಸೇಷನ್. From the last 2.5 years, they have been serving tea and biscuits to all the 500 patients and patients' attendants in the morning. They come here at 6:30 in the hospital, till 8 o'clock they serve chai to the patients. And Kadal Foundation, namma makkalu gulige, Dr. Appaji nindukoli sir. Dr. Appaji theli makkal doctor galu. ಇಡೀ ಏಷ್ಯಾ ಖಂಡದಲ್ಲೇನೇ ಎಲ್ಲೂ ಸಿಗದೆ ಇರತಕ್ಕಂಥ ಉತ್ತಮ ಚಿಕಿತ್ಸೆ ನಮ್ಮ ಮಕ್ಕಳುಗಳಿಗೆ ಇಲ್ಲಿ ಸಿಗುತ್ತೆ. ಯಾವುದೇ ಮೂಲೆಯಿಂದ ಬಂದರೂ ಸಹಿತ ಅವರಿಗೆ ಯಾವುದೇ ಹಣ ಇಲ್ಲದ್ರು ಸಹಿತ ದೇರ್ ಆರ್ ಸೋ ಮೆನಿ ಆರ್ಗನೈಸೇಷನ್ಸ್ ಫಾರ್ ಹೆಲ್ಪಿಂಗ್ ಪೀಡಿಯಾಟ್ರಿಕ್ ಏಜ್ ಗ್ರೂಪ್. ನಂತರ ಹೆಲ್ಪಿಂಗ್ ಆ್ಯಂಡ್ ಸನ್ಮಾನ್ ವಾಲಂಟಿಯರ್ಸ್. ನಮ್ಮ ಜಸ್ಟ್ ಒಂದೇ ನಿಮಿಷ ನಮ್ಮ ಮೀರಾ ನಾಯಕ್ ಅವರ ಬಗ್ಗೆ ಮಾತಾಡ್ತೇನೆ, ದಯವಿಟ್ಟು ನಿಂತ್ಕೊಳ್ಳಿ. ಸರ್, ಇವರು ಶ್ರೀಮತಿ ಮೀರಾ ನಾಯಕ್ ಅಂತ ಹೇಳಿ ಕಳೆದ 20 ವರ್ಷದಿಂದ ದಯವಿಟ್ಟು ಮೀರಾ ನಿಂತ್ಕೊಳ್ಳಿ, ಕಳೆದ 20 ವರ್ಷದಿಂದ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ವಿಚಾರ ಅಂದ್ರೆ ಅವರ ವಯಸ್ಸಿನ ಹೇಳ್ಬಾರ್ದು, ಬಟ್ ತಿಳ್ಕೊಂಡಿದ್ದೀನಿ ವಯಸ್ಸಿನ. ಶಿ ಇಸ್ ಆಲ್ರೆಡಿ 70+. ನೀವು ಇಲ್ಲಿರೋಗ್ಲೂ ಸಹಿತ ನಮ್ಮ ಮೀರಾ ನಾಯಕ್ ತರ ಪ್ರತಿ ದಿವಸ ಅಟ್ಲೀಸ್ಟ್ ವಾರಕ್ಕಾದ್ರೆ 1 ದಿವಸ 2 ಜನ ಬಂದು ದಯಮಾಡಿ ನಮ್ಮ ಸಂಸ್ಥೆನಲ್ಲಿ ರೋಗಿಗಳಿಗೆ ಮಾತಾಡೋದ್ರ ಜೊತೆಗೆ ನಾವೇನು ಮಾಡೋದ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಾಕು. ನಮ್ಮ ಮಾನ್ಯ ಮಂತ್ರಿಗಳು ಹೇಳೋದಲ್ಲ ಎಷ್ಟು ಕಷ್ಟದಂತೆ ಬಂದಿರ್ತಾರೆ ಅಂದ್ರೆ ಯಾರಾದ್ರೂ ಒಂದು ನಿಮಿಷ ಸಿಂತ್ಕೊಂಡು ಮಾತಾಡೋ ಸಾಕು. ದೇವಿ ಫೀಲ್ ಸೋ ಹ್ಯಾಪಿ. ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ದಿವಸಗಳಲ್ಲಿ ಆ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ ನಮ್ಮ ಬಾಲಕೃಷ್ಣ ಅವರು ಪ್ರಸಾದ್ ಸರ್, ಕಳೆದ 2 ವರ್ಷದಲ್ಲಿ ಸುಮಾರು 130 ಕೋಟಿ ರೂಪಾಯಿ ನಂಬರ್ ಸಿಎಸ್ಆರ್ ಫಂಡ್ಸ್ ನಲ್ಲಿ ಫೀಡ್ಬ್ಯಾಕ್ ಬಂದಿದೆ. ಮೇನ್ ಆಗಿ ನಮಗೆ ಇನ್ಫೋಸಿಸ್ ಸುಧಾಮೂರ್ತಿ ಅವರು 86 ಕೋಟಿ, ಸಿಪಾಣಿ ಮತ್ತು ದಾಖಲೆ ಅವರು 24 ಕೋಟಿ, ನಮ್ಮ ಸೀನಿಯರ್ ಸಿಟಿಸನ್ಸ್ ನವರು ಈ ಆಡಿಟೋರಿಯಂ ಸಹಿತ ನಮ್ಮ ಸಿಂಗ್ವಿ ಅವರು 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಹಲವಾರು ಸಂಸ್ಥೆಗಳು ಬರ್ತಾ ಇದ್ದಾರೆ. ನಂತರ ಅದಮ್ಯ ಕ್ಷೇತ್ರದವರು ವಾರದಲ್ಲಿ 1-2 ಸಾವಿರ ಧರ್ಮಶಾಲೆ ಊಟ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ತಾವುಗಳು ಏನ್ ಇವತ್ತು ಶ್ರೀ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ಸ್ ಕರ್ನಾಟಕದವರು ಅಂತ ನನ್ನ ಪ್ರಕಾರ ಭಾರತ ದೇಶದಲ್ಲೇ ಇದೇ ಪ್ರಥಮ ಬಾರಿಗೆ ಈ ರೀತಿಯಂತ ಒಂದು ನಿತ್ಯ ನಾರಾಯಣ ಸೇವೆಯನ್ನು ಪ್ರಾರಂಭಿಸಿದ್ರು ಅಂತ ಹೇಳಿ ಬೇರೆ ಯಾರನ್ನೂ ಹೇಳ್ಕೊಳ್ಳೋದು ಬೇಡ. ಇನ್ನು 1 ಗಂಟೆ ಕಳೆದ್ರೆ ನಮಗೇನೆ ಏನಾದ್ರೂ ಸ್ವಲ್ಪ ಕುಳಿ ನೀರು ಕೊಡಿಯೋದು ಊಟ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ, ಯಾರು ಪುಣ್ಯಾತ್ಮ ಕೊಡ್ತೀವಿ. ಆ ರೀತಿಯಲ್ಲಿ ಎಷ್ಟೋ ದೂರದಿಂದ ಬಂದಿರತಕ್ಕಂಥ ರೋಗಿಗಳಿಗೆ ನಾವೇನಾದ್ರೂ ಈ ತರ ಒಂದು ಸಣ್ಣ ಸೇವೆ ಮಾಡಿದಾಗ ದೇ ಫೀಲ್ ಸೋ ಹ್ಯಾಪಿ. ಯಾಕೆಂದ್ರೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ರಾತ್ರಿ 9:00 ಬಂದಾಗ ನಮ್ಮ ಸ್ನೇಹಿತರಲ್ಲಿದ್ದರು, ಶ್ರೀನಿವಾಸ ಮೂರ್ತಿ ಅವರು, ನಾರಾಯಣ ಅವರು, ಇವರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ನಮ್ಮ ಮಂತ್ರಿಗಳು ಹೇಳಿದಾಗೆ ಸ್ವಾಮಿ ನಮ್ಮ ಕಡೆ ಎಲ್ಲಿಂದ ಸೇವೆ ಮಾಡಿಸ್ತಾರೆ, ನಮ್ಮಲ್ಲ ನಾನು ಮಾಡ್ತೇವೆ ನಾವು ಮಾಡೋದಿಲ್ಲ, ಸ್ವಾಮಿ ಹಿಂದಗಡೆ ಇಟ್ಟು ನೀನು ಇದು ಮಾಡಪ್ಪ ಆಯ್ತಾ ಅಂತ ಗೈಡ್ ಮಾಡ್ತಾರೆ. ಆದ್ರಿಂದ ಸ್ವಾಮಿಗಳ ಪಾದಾರದಂತೆ ನಮಸ್ಕರಿಸಿ ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ಏನು ಇವತ್ತು ನಿತ್ಯನಾರಾಯಣ ಸೇವೆ ಪ್ರಾರಂಭಿಸ್ತಾ ಇದೀವಿ, ಉನ್ನತ ಮಟ್ಟಕ್ಕೆ ನಡೆಸಿಕೊಳ್ಳೋಕ್ಕೋಸ್ಕರ ತಾವೆಲ್ಲರೂ ಒಂದಿನ ಕೈ ಜೋಡಿಸಿ ಅಂತ ಹೇಳಿ ನಮಸ್ಕಾರ ಮಾಡ್ತೇನೆ. ಸಾಯಿ.

0: to inspire us and encourage us, Dr. Nityananda. And we are really blessed to have the Pooja Swamiji also with us. Most unexpectedly and most surprisingly, we are so happy and thankful that you could be here. Thank you. Brother Gopi was describing our state president Sri Dakappa as our lean-to, always able to depend on him for whatever we want and whatever advice we need. He has been in the seva of Swami, the Sri Satya Sai Seva Organization, for so many years. I can't even count. And he has given up his business at the peak of his career to be in Swami's seva. He was the youngest state president of the Karnataka Sri Satya Sai Seva Organization. And his energy is still as young. Can I request you, sir, to brief us about the Nityanarayan Seva?
1: Mangalam Gurudevaya, Mangalam Jnanadayine, Mangalam Pratibhasaya, Mangalam Satyasayine. Bhagavan Sri Satya Sai Baba ravara divya charanaravindagalalli nanna koti koti pranamagalu. Vedike mele upasthitaridanta Karnataka sarkarada ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಹಾಗೂ ಭಗವಾನ್ ಬಾಬಾರವರ ಪರಮ ಭಕ್ತರಾದ ಶ್ರೀ ರಮೇಶ್ ಕುಮಾರ್ ಅವರೇ, ಪೂಜ್ಯ ಸ್ವಾಮೀಜಿಯವರೇ, ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್ನ ಟ್ರಸ್ಟಿಯಾದ ಶ್ರೀ ಟಿ ಕೆ ಕೆ ಭಗವತ್ರವರೇ, ಶ್ರೀ ಶ್ರೀಚಂದ್ ರಾಜ್ಪಾಲ್ರವರೇ, ಇಲ್ಲಿಯ ಕಿರ್ವಾಯಿ ಸಂಸ್ಥೆಯ ಡೈರೆಕ್ಟರಾದ ಶ್ರೀ ಲಿಂಗೇಗೌಡ ಅವರೇ, ಸತ್ಯಸಾಯಿ ಟ್ರಸ್ಟ್ನ ಸಂಚಾಲಕರಾದ ಶ್ರೀ ವಾಸುಕಿ ಅವರೇ, ಸಹೋದರ ಸಹೋದರಿಯರೇ, ಎಲ್ಲ ಹಿರಿಯರೇ, ನಿಮಗೆಲ್ಲರಿಗೂ ನನ್ನ ಸಪ್ರೇಮ ಸಾಯಿರಾಮರು. ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಹೇಳ್ದಂಗೆ ಹೃದಯ ತುಂಬಿ ಬಂದಾಗ ಮಾತು ಬರೋದಿಲ್ಲ ಅಂತ. ಇವತ್ತು ನಮ್ಮೆಲ್ಲರ ಹೃದಯ ತುಂಬಿ ಬಂದಿದೆ. ನಿಮಗೆಲ್ಲ ಗೊತ್ತಿದ್ದಂತೆ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಆಧ್ಯಾತ್ಮಿಕ ತಳಹದಿಯ ಒಂದು ಸೇವಾ ಸಂಸ್ಥೆ. ಭಗವಾನ್ ಬಾಬಾರವರ ಮಾರ್ಗದರ್ಶನದಲ್ಲಿ ಕಳೆದ 6 ದಶಕಗಳಿಂದ ಹೆಚ್ಚು ಸಮಯದಿಂದ ಅಸಂಖ್ಯಾತ ಸತ್ಯಸಾಯಿ ಭಕ್ತರು ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ಸೆಂಟರ್ಗಳಲ್ಲಿ ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಈ ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಗವಾನ್ ಬಾಬಾರವರು ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಹೇಳಿದಂತಹ ಒಂದು ಮಾತು ನನಗೆ ಬರ್ತಾ ಇದೆ. ಈ ಸಂಸ್ಥೆ ಪ್ರಾರಂಭವಾದಾಗ ಸ್ವಾಮಿ ಒಂದು ಮಾತು ಹೇಳಿದರು, ಐ ಮ್ಯಾನಿಫೆಸ್ಟ್ ಮೈ ಸೆಲ್ಫ್ ವೇರ್ ಮೈ ಗ್ಲೋರಿ ಇಸ್ ಸಂಗ್ ಅಂತ. ಭಗವಾನ್ ಬಾಬಾರವರು ಅವರ 60ನೇ ಹುಟ್ಟುಹಬ್ಬದ ಚಟುವಟಿಕೆಗಳಿಗೆ ಒಂದು ರೂಪರೇಷೆ ಕೊಡಬೇಕಾದ್ರೆ, ಆಶೀರ್ವಾದ ಮಾಡಬೇಕಾದ್ರೆ ಒಂದು ಮಾತು ನಮ್ಗೆ ಹೇಳಿದ್ರು, ಐ ಮ್ಯಾನಿಫೆಸ್ಟ್ ಮೈ ಸೆಲ್ಫ್ ವೇರ್ ಮೈ ವರ್ಕ್ ಇಸ್ ಡನ್ ಅಂತ. ಇವತ್ತು ಶ್ರೀ ರಮೇಶ್ ಕುಮಾರ್ ಸರ್ ಅವರು ಎಲ್ಲ ಸಹೋದರರು ಹೇಳಿದ್ದಾರೆ, ಎಲ್ಲೆಲ್ಲಿ ನಾವು ಏನು ಸೇವೆ ಮಾಡ್ಲಿಕ್ಕೆ ಹೋಗ್ತೇವೆ ಸ್ವಾಮಿ ನಮಗಿಂತ ಒಂದು ಹೆಜ್ಜೆ ಮುಂದೆನೆ ಇದ್ದಾರೆ, ನಮಗಿಂತ ಮುಂಚೆನೆ ಅಲ್ಲಿ ಅವರು ಅಲ್ಲಿ ನಾವು ಅವರ ಉಪಸ್ಥಿತಿಯನ್ನ ಕಾಣಬಹುದು. ಇವತ್ತಿಗೂ ನನ್ನ ನೆನಪಿದೆ, ಆಸ್ ಎ ಯಂಗ್ಸ್ಟರ್ ಯಂಗ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಫ್ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್, ಭಗವಾನ್ ಬಾಬಾರವರು ಭಾರತದಾದ್ಯಂತ 6,000 ಹಳ್ಳಿಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿಮ್ಗಿಂತ ಮೊದಲೇ ನಾನು ಆ ಹಳ್ಳಿಯಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಅನೇಕ ಅನುಭವಗಳನ್ನು ನಾನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಬಹುದು, ಆದರೆ ಸಮಯ ಇಲ್ಲ. ಆದರೆ ಎಟ್ ಎವ್ರಿ ಸ್ಟೇಜ್ ವಿ ಫೌಂಡ್ ಸ್ವಾಮಿ ಟು ಬಿ ಪ್ರೆಸೆಂಟ್ ಬಿಫೋರ್ ವಿ ರೀಚ್ ದಟ್ ಪ್ಲೇಸ್. ಇವತ್ತು ಈ ನಿತ್ಯನಾರಾಯಣ ಸೇವೆ ಬಗ್ಗೆ 2 ಶಬ್ದಗಳಲ್ಲಿ ಹೇಳಬೇಕಾದ್ರೆ, ಬಹುಶಃ 60ನೇ ದಶಕದಲ್ಲಿ ಸ್ವಾಮಿ ಭಕ್ತರಿಗೆ ಭಜನೆಯನ್ನು ಮಾಡಿ ಹೇಳಿದಾಗ ಅದರ ಜೊತೆಗೆ ಇನ್ನೊಂದು ಮಾತನ್ನ ಎಲ್ಲರಿಗೆ ಹೇಳಿದರು, ಪ್ರತಿನಿತ್ಯ ಮನೆಯಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಮುಷ್ಟಿ ಅಕ್ಕಿಯನ್ನ ತೆಗೆದು ಪಕ್ಕದಲ್ಲಿ ಇಡಿ, ಆ ಪಕ್ಕದಲ್ಲಿ ಇಟ್ಟಂತಹ ಮುಷ್ಟಿ ಅಕ್ಕಿಯನ್ನು ಸೇರಿಸಿ ನಿಮಗೆ ಯಾವಾಗ ಅನುಕೂಲವಾಗುತ್ತೆ ಆವಾಗ ಬಡವರಿಗೆ ಅನ್ನದಾನ ಮಾಡಿ ಅಂತ ಹೇಳಿದಂತ ಒಂದು ಚಿಕ್ಕ ಕಿಡಿ, ಒಂದು ದೀಪ ಸ್ವಾಮಿ ಏನು 6 ದಶಕಗಳ ಹಿಂದೆ ಹಚ್ಚಿದ್ರು, ಇವತ್ತು ಬರೀ ಭಾರತದಾದ್ಯಂತ ಮಾತ್ರ ಅಲ್ಲ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಈ ನಾರಾಯಣ ಸೇವೆ ಕಾರ್ಯಕ್ರಮವನ್ನ ಸತ್ಯಸಾಯಿ ಭಕ್ತರು ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾದ ಉತ್ಸವಗಳಲ್ಲಿ, ವಿಶೇಷವಾದ ಸನ್ನಿವೇಶಗಳಲ್ಲಿ ಅಸಂಖ್ಯಾತ ಬಡವರಿಗೆ ಸ್ವಾಮಿ ಈ ಅನ್ನದಾನವನ್ನ ಮಾಡುವಂತಹ ಪ್ರೇರೇಪಣೆಯನ್ನ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸಹ ನಮ್ಮ ಸತ್ಯಸಾಯಿ ಸಂಸ್ಥೆಯಲ್ಲಿ ಪ್ರತಿಯೊಂದು ನಾವು ದತ್ತು ತೆಗೆದುಕೊಂಡಂತಹ ಅಸಂಖ್ಯಾತ ಗ್ರಾಮಗಳಲ್ಲಿ ಸಹಿತ ಈ ಗ್ರಾಮ ಸೇವೆ ರೂಪದಲ್ಲಿ ಒಂದು ಈ ಪುವರ್ ಫೀಡಿಂಗ್ ನಾರಾಯಣ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ನನಗೆ ಇವತ್ತು ನೆನಪರ್ತಾ ಇದೆ. ಇದನ್ನು ಒಂದು ಮುಂದುವರಿದ ಒಂದು ಭಾಗವಾಗಿ ಕಳೆದ 6 ವರ್ಷಗಳಿಂದ ಪ್ರತಿ ವರ್ಷ April 24th ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಆರಾಧನಾ ಮಹೋತ್ಸವದ ದಿನ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಭಕ್ತರಿಗೆ ನಾವು ಒಂದು ನಾರಾಯಣ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ನನಗೆ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹೇಳಲಿಕ್ಕೆ ಹಂಚಿಕೊಳ್ಳಲಿಕ್ಕೆ ತುಂಬಾ ಸಂತೋಷವಾಗುತ್ತಾ ಇದೆ. ಕಳೆದ ವರ್ಷ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಗ್ರಾಮಗಳಲ್ಲಿ ಕನಿಷ್ಠ 2 ಲಕ್ಷ ಜನ ಭಕ್ತರಿಗೆ ನಾವು ಈ ಒಂದು ನಾರಾಯಣ ಸೇವೆಯನ್ನ ಮಾಡುವಂತಹ ಅದ್ಭುತವಾದ ಅವಕಾಶ ಸ್ವಾಮಿ ನಮಗೆ. ನಮ್ಮ ಮನಸ್ಸಲ್ಲಿ ಒಂದು ವಿಚಾರ ಇತ್ತು, ಹೇಗೆ ಸ್ವಾಮಿ ನಮಗೆ ಕೈ ಹಿಡಿದು 1 ರಿಂದ 1 ಹೆಚ್ಚಿನ ಹೆಚ್ಚಿನ ಸೇವೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಪ್ರೇರೇಪಣೆಯನ್ನ ಸಹಿತ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಬೆಂಗಳೂರು ಅಂತ ಶಹರದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಗಳಲ್ಲಿ ನಿತ್ಯವಾಗಿ ಬ್ರೇಕ್ಫಾಸ್ಟ್ ಅನ್ನ ಅಂದ್ರೆ ಉಪಹಾರ ಸೇವೆಯನ್ನ ಹಾಗೂ ಪಟ್ಟಣಗಳಲ್ಲಿ ಬೆಂಗಳೂರು ಅಂತ ಪಟ್ಟಣಗಳಲ್ಲಿ ಆಸ್ಪತ್ರೆಯಲ್ಲಿರುವಂತಹ ಅಗತ್ಯ ಇದ್ದಂತಹ ರೋಗಿಗಳಿಗೆ ಅವರ ಅಟೆಂಡರ್ಸ್ ಜೊತೆಗೆ ಬರುವಂತವರಿಗೆ ಈ ಅನ್ನದಾನವನ್ನ ಮಾಡಬೇಕಂತ ಒಂದು ವಿಚಾರ ಬಂತು. ನಮ್ಮ ವಿಚಾರಕ್ಕೆ ರೂಪರೇಷೆ ಕೊಟ್ಟಂತವರು ನಾನು ನಿಜವಾಗಿ ಹೇಳಬೇಕಾದ್ರೆ ಸ್ವಾಮಿನೇ ಅವರ ಬಾಯಿಂದ ಆ ಮಾತನ್ನು ತರಿಸಿದ್ರು. ಮಾನ್ಯ ರಮೇಶ್ ಕುಮಾರ್ ಅವರು ಒಂದು ಮಾತು ಹೇಳಿದ್ರು. ಒಂದು ದಿನ ನಾವು ನಮ್ಮ ವಿಚಾರದಲ್ಲಿ ಬೆಂಗಳೂರಿನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ 6 ರಿಂದ 7 ಆಸ್ಪತ್ರೆಗಳಲ್ಲಿ ಒಂದೊಂದು ದಿನ ಒಂದೊಂದು ಆಸ್ಪತ್ರೆಯಲ್ಲಿ ಇದನ್ನು ಮಾಡಬೇಕು ಅಂತ ಒಂದು ವಿಚಾರ ಇತ್ತು. ಅವ್ರು ಹೇಳಿದರು, ನೀವು ಕಿಡುಬಾಯಿ ಆಸ್ಪತ್ರೆಯಲ್ಲಿ ಹೋಗಿ ಒಂದು 10 ನಿಮಿಷ ನಿಂತ್ಕೊಳ್ಳಿ, ನಾನು ಹೇಳಿದ ಮಾತಿನ ಅರಿವು ನಿಮ್ಗೆ ಆಗ್ತಾ ಇದೆ. ವಾರದ ಎಲ್ಲ 6 ದಿನ ನೀವು ಇಲ್ಲೇ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿ, ಆಮೇಲೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ನಿಮ್ಮ ಸೇವೆಯನ್ನ ವಿಸ್ತರಿಸಿ ಅಂತ ಸ್ವಾಮಿ ಹೇಳಿದ್ರು. ಶ್ರೀಮಾನ್ ರಮೇಶ್ ಕುಮಾರ್ ಅವರು ಹೇಳಿದ್ರು. ಸ್ವಾಮಿನೇ ಅವರ ಬಾಯಿಂದ ಈ ಮಾತು ತಂದ್ರು ಅಂತ ಹೇಳಿ ಅದೇ ಕ್ಷಣದಲ್ಲಿ ನಾವು ಇದನ್ನ ಒಪ್ಪಿಕೊಂಡು ಇದನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಪ್ರತಿಯೊಂದು ಹೇಗೆ ಸ್ವಾಮಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾವು ಅವರಿಗೆ ಒಂದು ವಿನಂತಿ ಮಾಡಿದ್ವಿ, ಸರ್ 5ನೇ ತಾರೀಕಿಗೆ ನಿಮ್ಗೆ ಅನುಕೂಲ ಇದೆಯಾ ಅಂತ. ಅವ್ರ ಕಣ್ಣಲ್ಲಿ ಪುನಃ ನೀರು ಬಂತು. ಯಾಕಂದ್ರೆ ನಾನು ಎಲ್ಲ ಒಳ್ಳೆ ಕೆಲಸ ಮಂಗಳವಾರನೇ ಮಾಡ್ತೇನೆ, ಪುನಃ ಸ್ವಾಮಿ ಈ ಮಂಗಳವಾರನೇ ತಂದಿದ್ದು ನನಗೆ ಹಚ್ಚಿದಾಗ. ಇದು ಹೇಳೋ ಉದ್ದೇಶ ಅಂದ್ರೆ ಪ್ರತಿಯೊಂದು ಏನು ನಡೀತಾ ಇದೆ, ಭಗವಾನ್ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಇವತ್ತು ಆಗ್ತಾ ಇದೆ. ನಾವು ಒಂದು ನಿಷ್ಕಲ್ಮಶವಾದ ಭಾವನೆಯಿಂದ ನಿಸ್ವಾರ್ಥತೆಯಿಂದ ಯಾವ ಸೇವೆಯನ್ನು ಮಾಡಿದ್ರು ಸ್ವಾಮಿ ಅದಕ್ಕೆ ಸ್ಪಂದಿಸ್ತಾರೆ. ಯಾವಾಗಲೂ ಅದಕ್ಕೆ ಸ್ವಾಮಿ ಹೇಳಿದ ಪ್ರಕಾರ, ಇಫ್ ಯು ಟೇಕ್ 1 ಸ್ಟೆಪ್ ಟವರ್ಡ್ಸ್ ಮೀ, ಐ ಶಾಲ್ ಟೇಕ್ 100 ಸ್ಟೆಪ್ಸ್ ಟವರ್ಡ್ಸ್ ಯು ಅಂತ. ಇದು ಪ್ರತಿಯೊಬ್ಬ ಸತ್ಯಸಾಯಿ ಭಕ್ತರು ತಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಯುತ್ ಗೋಪಿನಾಥ್ ಅವರು ಹೇಳಿದ್ರು, ಎಷ್ಟೋ ಜನ ಮುಂದೆ ಬಂದಿದ್ದಾರಂತ. ನಮ್ಮ ಅನುಭವದಲ್ಲಿ ಸ್ವಾಮಿ ಹೇಳಿದ ಒಂದು ಮಾತು ಯಾವಾಗಲೂ ನೆನಪಡ್ತಾ ಇದೆ. ಈ ನಮ್ಮ ಭಾರತ ದೇಶ ಭವ್ಯ ಭೂಮಿ, ಪುಣ್ಯ ಭೂಮಿ. ಈ ಒಂದು ದೇಶದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಮುಂದುವರೆದ್ರೆ ಯಾವ ರೀತಿಯ ಕೊರತೆನೂ ಬರುವುದಿಲ್ಲ ಅಂತ ಹೇಳಿ. ಅದೇ ಪ್ರಕಾರ ಈ ನಿತ್ಯನಾರಾಯಣ ಸೇವೆ ನಾವು ಪ್ರಾರಂಭ ಮಾಡಿದಾಗ ವಾಲಂಟಿಯರ್ಲಿ ಸ್ವ ಇಚ್ಛೆಯಿಂದ ಎಷ್ಟು ಜನ ಮುಂದೆ ಬಂದು ನಾವು ಇದರಲ್ಲಿ ಕೈ ಜೋಡಿಸ್ತೇವೆ, ನಾವು ಇದಕ್ಕೆ ಸೇರ್ಕೊಳ್ತೇವೆ ಅಂತ ಹೇಳಿ ಮುಂದೆ ಬರ್ತಿದ್ದಾರೆ. ಇದು ಸ್ವಾಮಿ ಸಂಕಲ್ಪ ಬಿಟ್ಟು ಬೇರೆ ಏನೂ ಅಲ್ಲ ಅಂತ ನನ್ನ ದೃಢವಾದ ನಂಬಿಕೆ. ನಿಮ್ಮೆಲ್ಲರ ಸಹಾಯದಿಂದ, ಸರ್ಕಾರದಿಂದ, ಸ್ವಾಮಿ ಮಾರ್ಗದರ್ಶನದಿಂದ, ಅನುಗ್ರಹ ಆಶೀರ್ವಾದದಿಂದ ನಾವು ಇನ್ನು ಹೆಚ್ಚೆಚ್ಚು ಇಂಥ ಸೇವೆ ಮಾಡುವಂತಾಗಲಿ ಅಂತ ಹೇಳಿ ನಾನು ಹಾರೈಸಿ ಸ್ವಾಮಿ ಹತ್ರ ನನ್ನ ಅನನ್ಯವಾದ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಸಹಿ.
0: ಥ್ಯಾಂಕ್ ಯು ಸರ್. ಐ ಕಮ್ ಟು ಅ ಮೋಸ್ಟ್ ಪ್ಲೆಸೆಂಟ್ ಪಾರ್ಟ್ ಆಫ್ ಅವರ್ ಪ್ರೋಗ್ರಾಮ್ ಟುಡೇ, ವೆನ್ ವಿ ಕ್ಯಾನ್ ಶೋ ಅವರ್ ಗ್ರಾಟಿಟ್ಯೂಡ್ ಟು ಆಲ್ ದಿ ಡಿಗ್ನಿಟೀಸ್ ಹೂ ಆರ್ ಹಿಯರ್ ಆನ್ ದಯಸ್, ಹೂ ಹ್ಯಾವ್ ಟೇಕನ್ ದೇರ್ ವ್ಯಾಲ್ಯೂಬಲ್ ಟೈಮ್ ಅಂಡ್ ಕಮ್ ಹಿಯರ್ ಟು ಬಿ ವಿತ್ ಅಸ್.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ಈಗ ತಾನೇ ತಾವು ಕಿದ್ವಾಯಿ ಸಂಸ್ಥೆಯಲ್ಲಿ ಆರಂಭಗೊಂಡ ನಿತ್ಯ ನಾರಾಯಣ ಸೇವಾ ಕಾರ್ಯಕ್ರಮದ ಕಿರು ವರದಿಯನ್ನು ಈಗ ಕೇಳಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್.